0: ಹೌದು ಮತ್ತೆ ಠೋಕುಲಾಂಗ್ ಲಗೆ
1: ಚಂದ್ರ ಇಶಾಯಿ ಮವಾ ಲೌರಂ ಮಬದಿ ಇಪಾ ಶುಕ್ತಮೋ ಎಸೆ ಕೈರಮೋ ಇದಮ್ನೆ ಹೋಯ್ತಿ ಮಾಂಗ್ ತಾತ್ನ ಲೋಯರ್ ಬಸ್ಡದಿ ಅಪ ಪತ್ತಗಿ ವಿಚಾರ ಸೆ ಕೋಕಸ್ತ ಲೋಯ್ನ ಲಾಯ ನಕುರಾದೊ ಅಮುಕ ಕೌರು ಅಮುಕ ಕೌರು ಅಯ್ಯ ಲಾಲ ಹೈಗುನನೆ ಅಮುಕ ಹೈಗೆ ಅಯ್ಯನ ತಾಂಜಬಲ್ಲಾಂದೈ ತೊಂದ ಥೂರೆನಾಯ್ ಚಲೋ ಚಲೋ ಅಯ್ಯವಾ ಯಾಮ ಲಾಲೆ
0: ಕರೆಂದ ರುಣೆ ಕೋ ಬಿ ಚೀಂಗ್ ಕಿ ಬಸ್ನಾ ಕೋ ಬದಿಯ ಕೋ ಬದಿಯ ಬದಿಯ ಕೋ ಬದಿಯ